0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಶ್ಯಾಮಲಾಜಿ ಭಾವೆ ಅವರು ಹಾಡಿರುವ ಬಸವೇಶ್ವರರ ವಚನದೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಕೇಳಿ ಹರನಿ ನೀ ನೆನಗೆ.
2: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ ಹರನಿ ನೀ ನೆನಗೆ, ರಿಟನ್ ಬೈ ಬಸವೇಶ್ವರ, ಸಂಗ್ ಬೈ ಶ್ಯಾಮಲಾಜಿ ಭಾವೆ.

0: ಉತ್ತಮರ ಸಂಘ ಎನಗಿತು ಸಲಹು ಶ್ರೀಪಾದರಾಯರ ರಚನೆ ಇದು. ಎಂ ವೆಂಕಟೇಶ್ ಕುಮಾರ್ ಹಾಡಿದ್ದಾರೆ.
1: ಎಂ ವೆಂಕಟೇಶ್ ಕುಮಾರ್ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಶ್ರೀಪಾದರಾಯ. ಉತ್ತಮರ ಸಂಘ ಎನಗಿತ್ತು ಸಲಹೋ.

0: ಜ್ಞಾನದ ಬಲದಿಂದ ಬಸವೇಶ್ವರರ ಮತ್ತೊಂದು ವಚನ ವೃಂದಗಾನದಲ್ಲಿದೆ.
1: ಜ್ಞಾನದ ಬಲದಿಂದ ರಿಟನ್ ಬೈ ಬಸವೇಶ್ವರ ಸಂಗಿನ್ ಕೋರಸ್.

0: ರಮೇಶ್ ಕುಲಕರ್ಣಿ ಅವರು ಹಾಡಿರುವ ರಂಗೇಶ ವಿಠಲರ ಒಂದು ರಚನೆ ಸಕಲ ಭೂತ ಗಣಕಾದಿನಾಥ ನೀನೆ.
1: ರಮೇಶ್ ಕುಲಕರ್ಣಿ ನೌ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ರಂಗೇಶ ವಿಠಲ, ಸಕಲ ಭೂತ ಗಣಾಧಿನಾಥನೇ ನೀನೇ.

0: ಕೆಎಂ ಕುಸುಮ ಅವರ ದನಿಯಲ್ಲಿ ದೇವರ ದಾಸಿಮಯ್ಯ ಅವರ ಒಂದು ವಚನ, ಕೀಡು ಡೋಹರ ಕಕ್ಕ ಕೀಡು ಮಾದರ ಚೆನ್ನ.
1: ಕೆಎಂ ಕುಸುಮ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ದೇವರ ದಾಸಿಮಯ್ಯ, ಕೀಳು ಡೋಹರ ಕಕ್ಕ ಕೀಳು ಮಾದರ ಚೆನ್ನ.

0: ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಅಕ್ಕ ಮಹಾದೇವಿಯವರ ವಚನವಿದು. ನಾಗರಾಜರಾವ್ ಹವಾಲ್ದಾರ್ ಅವರ ದನಿಯಲ್ಲಿದೆ.
1: ನಾಗರಾಜ್ ರಾವ್ ಹವಾಲ್ದಾರ್ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಅಕ್ಕ ಮಹಾದೇವಿ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು.

0: ಮುಸುರೆ ತೊಳೆಯಬೇಕು. ಪುರಂದರದಾಸರ ರಚನೆ ಕೇಳಿ ರೇಣುಕಾ ನಾಕೋಡ್ ಹಾಡಿದ್ದಾರೆ.
1: ನೌ ರೇಣುಕಾ ನಾಕೋಡ್ ಪ್ರೆಸೆಂಟಿಂಗ್ ಮುಸುರೆ ತೊಳೆಯಬೇಕು, ರಿಟನ್ ಬೈ ಪುರಂದರದಾಸ.

0: ಅಂಬಯ್ಯನುಲಿ ಅವರು ಹಾಡಿರುವ ಅಂಬಿಗರ ಚೌಡಯ್ಯ ಅವರ ಒಂದು ವಚನ, ಬಡತನಕ್ಕೆ ಉಂಬುವ ಚಿಂತೆ.
1: ಬಡತನಕ್ಕೆ ಉಂಬುವ ಚಿಂತೆ, ರಿಟನ್ ಬೈ ಅಂಬಿಗರ ಚೌಡಯ್ಯ, ಸಂಗ್ ಬೈ ಅಂಬಯ್ಯನುಲಿ.

ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ, ಕುವೆಂಪು ಅವರ ರಚನೆ ಭಾರತ ಜನನಿಯ ತನುಜಾತೆ. ಅ ಪೇಟ್ರಿಯಾಟಿಕ್ ಸಾಂಗ್ ಸಂಗ್ ಇನ್ ಕೋರಸ್ ರಿಟನ್ ಬೈ ಕುವೆಂಪು, ಭಾರತ ಜನನಿಯ ತನುಜಾತೆ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿ ಲಿಸ್ನರ್ಸ್, ಯು ಜಸ್ಟ್ ಹರ್ಡ್ ವೇರಿಯಸ್ ಕಂಪೋಸಿಷನ್ಸ್ ರೆಂಡರ್ಡ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ದಿಸ್ ಪ್ರೋಗ್ರಾಂ ವಾಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಶಾರದಾ ಎಂ.
1: ನಮಸ್ತೆ ಮೇಡಮ್. ನಮಸ್ತೆ ಶಾರದಾ. ಕಳೆದ ತರಗತಿಯಲ್ಲಿ ಮಹಾರಾಜ ಸ್ವಾತಿ ತಿರುನಾಳ್ ಅವರ ಹಮೀರ್ ಕಲ್ಯಾಣಿ ರಾಗ ಕೃತಿ ಗಾಂಗೆಯ ವಸನಧರ ಪಲ್ಲವಿ ಮುಗಿಸ್ಬಿಟ್ಟು ಅನುಪಲ್ಲವಿ ಶುರು ಮಾಡಿದ್ದೀವಿ.
2: ಹೌದು,
1: ಅನುಪಲ್ಲವಿಯ ಮೊದಲನೇ ಸಂಗತಿ ಹಾಡಿ ಅದಾದ

0: ಮುಂದಿನ ಲೈನ್ ಎರಡು ಬಿಟ್ಟು ಶುರು ಆಗುತ್ತೆ,
1: ಎರಡು ಬಿಟ್ಟು. ಹೌದು,
0: ಸಾ ಸಾ ನೀ ಸನಿ ದ ನೀ ಸನಿ ಇಂದ ಸನಿ

0: ಮುಂದಿನ ತರಗತಿಯಲ್ಲಿ ಅನುಪಲ್ಲವಿ ಒಂದ್ಸಲ ಹಾಡ್ಬಿಟ್ಟು ಚರಣಕ್ಕೆ ಹೋಗೋಣ.
1: ಸರಿ. ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಶಾರದಾ ಎಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ಆ ಭೋಗಿ ಅಲಾಪ್ ಜೋಡ್ ರೂಪಕ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ರಾಗ್ ಅಭೋಗಿ ಅಲಾಪ್ ಜೋಡ್ ಗತ್ ಇನ್ ರೂಪಕ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶಿವನಾರಾಯಣ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮುಲ್ತಾನಿ ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತಿ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಿವನಾರಾಯಣ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮುಲ್ತಾನಿ ಆಲಾಪ್ ಜೋಡ್ ಗತ್ ಇನ್ ವಿಲಂಬಿತ್ ಅಂಡ್ ಧೃತ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಿವನಾರಾಯಣ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶಿವನಾರಾಯಣ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಶುಭ ಸಂತೋಷ್, ವಾಣಿ ಮಂಜುನಾಥ್ ಮತ್ತು ಸಿ ಪ್ರೇಮ ಅವರಿಂದ ವೀಣಾ ವೇಣು ವಯಲಿನ್ ತ್ರಯೋ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ರಂಜನಿ ಸಿದ್ಧಾಂತಿ, ಘಟ ದಯಾನಂದ್ ಮೋಹಿತೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ನಾಟರಾಗ ಆದಿತಾಳದಲ್ಲಿದೆ, ಸ್ವಾಮಿನಾಥ ಪರಿಪಾಲಯಾಶುಮಾಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ವೇಣು ವಯಲಿನ್ ತ್ರಯೋ ಬೈ ಶುಭ ಸಂತೋಷ್, ವಾಣಿ ಮಂಜುನಾಥ್ ಅಂಡ್ ಸಿ ಪ್ರೇಮ. ಅಕಂಪನಿಸ್ಟ್ಸ್ ಆರ್ ಆನ್ ದ ಮೃದಂಗಂ ರಂಜನಿ ಸಿದ್ಧಾಂತಿ, ಆನ್ ಘಟ ದಯಾನಂದ್ ಮೋಹಿತೆ. ಟು ಬಿಗಿನ್ ವಿತ್ ಸ್ವಾಮಿನಾಥ ಪರಿಪಾಲಯಾಶುಮಾಂ, ಸೆಟ್ ನಾಟರಾಗ ಆದಿತಾಳ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಮನಸಾ ಎಟುಲೋ ಮಲೆಯ ಮಾರುತರಾಗ ರೂಪಕ ತಾಳದಲ್ಲಿದೆ ತ್ಯಾಗರಾಜರ ರಚನೆ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಮಲೆಯ ಮಾರುತರಾಗ ರೂಪಕ ತಾಳ ಮನಸಾ ಎಟುಲೋ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೀಣಾ ವೇಣು ವೈಲಿನ್ ತ್ರಯೋ ಆಲಿಸುತ್ತಿದ್ದೀರಿ. ಶುಭಾ ಸಂತೋಷ್, ವಾಣಿ ಮಂಜುನಾಥ್ ಮತ್ತು ಸಿ ಪ್ರೇಮಾ ಅವರಿಂದ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ರಂಜನಿ ಸಿದ್ಧಾಂತಿ, ಘಟ ದಯಾನಂದ ಮೋಹಿತೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮೈಸೂರು ವಾಸುದೇವಾಚಾರ್ ವಿರಚಿತ ನಿನ್ನೆ ನಮ್ಮಿತಿನಯ್ಯ ಸಿಂಹೇಂದ್ರ ಮಧ್ಯಮರಾಗ ಮಿಶ್ರ ಛಾಪುತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ಫ್ಲೂಟ್ ಅಂಡ್ ವಯಲಿನ್ ಟ್ರಯೋ ಬೈ ಶುಭಾ ಸಂತೋಷ್, ವಾಣಿ ಮಂಜುನಾಥ್ ಅಂಡ್ ಸಿ ಪ್ರೇಮಾ. ಅಕಂಪನಿಸ್ ಸಾಡ್ ಆನ್ ದ ಮೃದಂಗಂ ರಂಜನಿ ಸಿದ್ಧಾಂತಿ, ಆನ್ ದ ಘಟಂ ದಯಾನಂದ ಮೋಹಿತೆ. ನೌ ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲೆಟ್ ಇಸ್ ಲಿಸನ್ ಟು ಅ ಕಾಂಪೊಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ ಸೆಟ್ ಟು ಸಿಂಹೇಂದ್ರ ಮಧ್ಯಮರಾಗ ಮಿಶ್ರ ಛಾಪುತಾಳ. ನಿನ್ನೆ ನಮ್ಮಿತನಯ್ಯ.

ಈಗ ವೈದ್ಯನಾಥ ಭಾಗವತರ್ ವಿರಚಿತ ತಿಲ್ಲಾನ ಪೂರ್ವಿರಾಗ ರೂಪಕತಾಳ. ನೌ ತಿಲ್ಲಾನ ರಿಟನ್ ಬೈ ವೈದ್ಯನಾಥ ಭಾಗವತರ್ ಸೆಟ್ ಟು ಪೂರ್ವಿರಾಗ ರೂಪಕತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವೀಣಾ ವೇಣು ವೈಲಿನ್ ತ್ರಯೋ ಕೇಳಿದಿರಿ. ಶುಭಾ ಸಂತೋಷ್, ವಾಣಿ ಮಂಜುನಾಥ್ ಮತ್ತು ಸಿ ಪ್ರೇಮಾ ಅವರಿಂದ. ಮೃದಂಗ ಸಹಕಾರ ನೀಡಿದವರು ರಂಜನಿ ಸಿದ್ಧಾಂತಿ, ಘಟ ಸಹಕಾರ ನೀಡಿದವರು ದಯಾನಂದ ಮೋಹಿತೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ಫ್ಲೂಟ್ ಅಂಡ್ ವೈಲಿನ್ ಟ್ರಯೋ ಬೈ ಶುಭಾ ಸಂತೋಷ್, ವಾಣಿ ಮಂಜುನಾಥ್ ಅಂಡ್ ಸಿ ಪ್ರೇಮಾ. ಅಕಂಪನಿ ಸ್ವ ಆನ್ ದ ಮೃದಂಗಂ ರಂಜನಿ ಸಿದ್ಧಾಂತಿ, ಆನ್ ದ ಘಟಂ ದಯಾನಂದ ಮೋಹಿತೆ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: 89.1 MHz ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನವನ್ನು ಕೇಳಲಿದ್ದೀರಿ. ಕೇಳಿ ರಾಗ್ ಖಮಾಜ್.
2: ಲಿಸನ್ ಟು ಹಿಂದೂಸ್ತಾನಿ ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ, ರಾಗ್ ಖಮಾಜ್.

0: ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನ ಕೇಳುತ್ತಿದ್ದೀರಿ. ತಬ್ಲಾ ಸಾಥ್ ನೀಡಿದವರು ಎಸ್ವಿ ಪಟವರ್ಧನ್. ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಶ್ರೀ ಎಸ್ ವಿ ಪಟವರ್ಧನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಶ್ಯಾಮ್ ಕಲ್ಯಾಣ್.

0: ಇದುವರೆಗೆ ಪಂಡಿತ್ ಗಜಾನನ ರಾವ್ ಜೋಶಿ ಅವರಿಂದ ಶ್ಯಾಮ್ ಕಲ್ಯಾಣ್ ಕೇಳುತ್ತಿದ್ದೀರಿ. ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್ ಹಾಗೂ ರಾಗ್ ಖಮಾಚ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀ ಶೇಷಗಿರಿ ಹಾನಗಲ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಪಂಡಿತ್ ಗಜಾನನ ರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್.
2: This program is the contribution of Akashwani Dharwad, anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಎಕೆ ಜಗದೀಶ್ ಅವರಿಂದ ಹಾಡುಗಾರಿಕೆಯನ್ನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ಎಂಎಸ್ ಗೋವಿಂದಸ್ವಾಮಿ ಅವರಿಂದ ವಯೋಲಿನ್, ಜಿಎಸ್ ನಾಗರಾಜ್ ಅವರಿಂದ ಮೃದಂಗ. ಮೊದಲಿಗೆ ಲಂಬೋದರ ಸೋದರ ಕಲ್ಯಾಣಿ ರಾಗ ಸಂಕೀರ್ಣ ಛಾಪುತಾಳ ಮುತ್ತಯ್ಯ ಭಾಗವತರ್ ಅವರ ಕೃತಿ.
2: ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ಯು ಅ ವೋಕಲ್ ರಿಸೈಟಲ್ ಬೈ ಎ.ಕೆ. ಜಗದೀಶ್. ಹಿ ಈಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಂ.ಎಸ್. ಗೋವಿಂದಸ್ವಾಮಿ, ಆನ್ ಮೃದಂಗಂ ಜಿ.ಎಸ್. ನಾಗರಾಜ್. ಎ.ಕೆ. ಜಗದೀಶ್ ಬಿಗಿನ್ಸ್ ಹಿಸ್ ರಿಸೈಟಲ್ ವಿತ್ ಲಂಬೋದರ ಸೋದರ, ಸೆಟ್ ಟು ಕಲ್ಯಾಣಿ ರಾಗ ಸಂಕೀರ್ಣ ಚಾಪುತಾಳ, ಅ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್.

0: ಇನ್ನೀಗ ತ್ಯಾಗರಾಜರ ಕೃತಿ ವಾಚಸ್ಪತಿ ರಾಗ ರೂಪಕತಾಳದಲ್ಲಿದೆ ಪರಿಯಾಚಕಮ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ವಾಚಸ್ಪತಿ ರಾಗ ರೂಪಕತಾಳ ಪರಿಯಾಚಕಮ.

0: ಏನೆಂದು ಕೊಂಡಾಡಿ ಸ್ತುತಿಸುವೆನು ದೇವ. ಭಾಗ್ಯಶ್ರೀರಾಗ ಖಂಡ ಚಾಪುತಾಳದಲ್ಲಿದೆ, ಕನಕದಾಸರ ರಚನೆ.
1: ಎಕೆ ಜಗದೀಶ್ ನೌ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ಕನಕದಾಸ ಸೆಟ್ಟು ಭಾಗ್ಯಶ್ರೀರಾಗ ಖಂಡ ಚಾಪುತಾಳ. ಏನೆಂದು ಕೊಂಡಾಡಿ ಸ್ತುತಿಸುವೆನು ದೇವಾ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಕೆ ಜಗದೀಶ್ ಅವರಿಂದ ಹಾಡುಗಾರಿಕೆಯನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ಎಂಎಸ್ ಗೋವಿಂದಸ್ವಾಮಿ ಅವರಿಂದ ವಯೋಲಿನ್, ಮೃದಂಗ ಜಿಎಸ್ ನಾಗರಾಜ್ ಅವರಿಂದ. ಇನ್ನೀಗ ಜನನಿ ನಿನ್ನುವಿನ ರೀತಿಗೌಳರಾಗ ಮಿಶ್ರ ಛಾಪುತಾಳದಲ್ಲಿದೆ ಸುಬ್ಬರಾಯ ಶಾಸ್ತ್ರಿ ಅವರ ಕೃತಿ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಎಕೆ ಜಗದೀಶ್. ಹಿ ಈಸ್ ಅಕಂಪನಿಡ್ ಆನ್ ದಿ ವಯೋಲಿನ್ ಬೈ ಎಂಎಸ್ ಗೋವಿಂದಸ್ವಾಮಿ, ಆನ್ ಮೃದಂಗಂ ಬೈ ಜಿಎಸ್ ನಾಗರಾಜ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಜನನಿ ನಿನ್ನುವಿನ ಸೆಟ್ಟು ರೀತಿಗೌಳ ರಾಗ ಮಿಶ್ರ ಚಾಪುತಾಳ, ಅ ಕಾಂಪೋಸಿಷನ್ ಆಫ್ ಸುಬ್ಬರಾಯ ಶಾಸ್ತ್ರಿ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಕೆ ಜಗದೀಶ್ ಅವರಿಂದ ಹಾಡುಗಾರಿಕೆಯನ್ನ ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಎಂಎಸ್ ಗೋವಿಂದಸ್ವಾಮಿ ಅವರಿಂದ ವಯಲಿನ್, ಜಿಎಸ್ ನಾಗರಾಜ್ ಅವರಿಂದ ಮೃದಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಎಕೆ ಜಗದೀಶ್. ಹಿ ವಾಸ್ ಅಕಂಪನಿಡ್ ಆನ್ ದಿ ವಯಲಿನ್ ಬೈ ಎಂಎಸ್ ಗೋವಿಂದಸ್ವಾಮಿ, ಆನ್ ಮೃದಂಗಂ ಬೈ ಜಿಎಸ್ ನಾಗರಾಜ್. This Carnatic Classical Music Program is a contribution of Akashvani Bengaluru, Anytime Indian Music.